ಅಂದಗತ್ತೆ ಅಂದದ್ದಾಯಿಗೆ ಅರ್ಧರಾತ್ರಿ ಸಂದಡ್ಡಾಯಿಗೆ ಅಂದಗತ್ತೆ ಅಂದದಾಯ ಅರ್ಧರಾತ್ರಿ ಸಂದಡ್ಡಾಯ ಅಂದಮಂಟೆ ಚಿಕ್ಕುಲಾಯ ಅಂದಮಂತ ಚಿಂದಿಪೋಯ ಹಾ ಕಟ್ಟುಕುಂಟೆ ಏಮೌತದೋ ದೀನಿದಂತ ಕಟ್ಟುಕುಂಟೆ ಏಮೌತದೋ ಅರೆ